0: ನಮಸ್ತಂಗ ಪಾತೆ ನಮಸ್ತಂಗ ಮಜ್ವೆ ನಮಸ್ತ ಸಜ್ವೆ
1: ಶ್ರೀ ಶ್ರೀನಿವಾಸ ತಂಗ ಪೀ ಶ್ರೀನಿವಾಸ ತಾಮೆ.